ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿತ ಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿತ ಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಬಂ ಬಂ ಬೋಲೋ

0: ಸೈರಾಮ್ ಗಣೇಶ್. ಸೈರಾಮ್ ದೀಪಿಕಾ.
1: ಸೈರಾಮ್ ಅಕ್ಕ, ಗಣೇಶನ ಏದೋ ದೀಕ್ಷಗಾ ವಿಂಟುನಾಡೆ.
2: ಹಾ ಹಾ, ಸೈರಾಮ್ ಸೈರಾಮ್ ಸೈರಾಮ್ ಅಕ್ಕ ಸೈರಾಮ್.

ಭವ ಭಯಂಕರ ಗಿರಿಜಾ ಶಂಕರ ತಿಮಿ ತಿಮಿ ತಿಮಿ ಜಗನ್ನಾಥನ ಕೇಳೋ ಹರ ಶಿವಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ತಿಮಿ ತಿಮಿ ತಿಮಿ ಜಗನ್ನಾಥನ ಕೇಳೋ ಹರ ಶಿವ ಶೇ

0: ಸೈರಂ ಗಣೇಶ್. ಸೈರಂ ದೀಪಿಕಾ.
1: ಸೈರಂ ಅಕ್ಕ, ಗಣೇಶನ ಏದೋ ದೀಕ್ಷಗ ವಿಂಟುನಾಡೆ.
2: ಹಾ ಹಾ, ಸೈರಂ ಸೈರಂ ಸೈರಂ ಅಕ್ಕ ಸೈರಂ.

ಸದಾನಂದ ರೂಪಿಣಿ ಪಾಲಯ ಮಾ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶ